ಕದಂಬ ಕಿಸಲಯ್ಯ ಮಿಳಿತ ನೂಪುರ ಪದಂಜಲಿತ ಕೃತ ಪಾದತ್ತಾಂ ಕದಂಬ ಕಿಸಲಯ್ಯ ಮಿಳಿತ ನೂಪುರ ಪದಂಜಲಿತ ಕೃತ ಪಾದತ್ತಾಂ ತಿಲ್ಲಾನ ದೃಗ ತಿಲ್ಲಾನ ದೃಗ ದೃಗ ತಿಲ್ಲಾ.